ನಿಜ ಕಠ ವರ ಕಿಸನ್ಗೂರಲ್ಲಿ ಧರ ಕುನಿ ಮನೆ ಗಿರಿಧರ ನರ ವರ ನಟವ ಕುಂಜವನ್ನಿ ಕೇಳತು ರಾಸ ರಂಗ್ ಏಕ ನಟರಂಗಿ ನಾರಕರಿ ಸೋಳ ಸಿಂಗಾರ್ ಅಲ್ಲಿ ಚನನ ನಾಚತ ಉಡುವಿ ಬಹ ಇತಿ ಅಲ ಗೋಪ ಗೋಪಿಕಾ ಕನಯ್ಯ ಸಖ ಛೇಡತೋ ರಾಧ ಸಖೀಲ ಕಸ ಕಸ ಕಸ ಕಸ